0: ಹನ ಮಿಷ ಮೃಗ ಬಿಹಗತರು ಫಿರೈ ಬಹೋರಿ ಬಹೋರಿ ನಿರಖಿ ನಿರಖಿ ರಘುಬೀರ ಛಬಿ ಬಾಢೈ ಪ್ರೀತಿನ ಥೋರ್. ವೊ ಲೌಟತಿ ಹೈ ಲೇಕಿನ್ ಪೇಡ ದೇಖನೆ ಕೆ ಬಹಾನೆ ಪತ್ತೆ ದೇಖನೆ ಕೆ ಬಹಾನೆ ಪಶುವೋ ಕೋ ದೇಖನೆ ಕೆ ಬಹಾನೆ ಪಕ್ಷಿಯೋ ಕೋ ದೇಖನೆ ಕೆ ಬಹಾನೆ ಸೀತಾ ಮುಡ್ ಮುಡ್ ಕರ್ಕೆ ಪೀಚೆ ಮುಡ್ ಮುಡ್ ಕರ್ಕೆ ರಾಮ್ ಕೋ ದೇಖ ರಹಿ ಹೈ ಔರ್ ಚಲಿ ಜಾ ರಹಿ ಹೈ. ಜಾನ್ ಕಠಿನ್ ಶಿವ ಚಾಪ ಬಿ ಸೂರತಿ ಚಲಿ ರಾಖಿ ಉರ್ ಶ್ಯಾಮಲ ಮೂರತಿ. ಇಸ್ಕೆ ಬಾದ್ ವೊ ಫಿರ್ ಭವಾನಿ ಕೆ ಮಂದಿರ್ ಮೇ ಜಾತಿ ಹೈ, ಇಸ್ಲೇ ಪುಷ್ಟಿ ಕರ್ ಲೇನಾ ಚಾಹತಿ, ಮಾತಾ ಸೆ ಬರ್ ಪ್ರಾಪ್ತ ಕರ್ ಲೇನಾ ಚಾಹತಿ ಹೈ ಕಿ ಯಹಿ ತುಮ್ಹೇ ಪತಿ ಕೆ ರೂಪ ಮೇ ಪ್ರಾಪ್ತ ಹೋಂಗೆ. ವಹಾಂ ಮಂದಿರ್ ಮೇ ಜಾನೆ ಕೆ ಬಾದ್ ಜಬ್ ವೋ ಚಲ್ತಿ ಹೈ ಘರ್ ಕಿ ಓರ್ ಚಲ್ತಿ ಹೈ ತೋ ರಾಮ್ ಕಿ ಕ್ಯಾ ದಶಾ ಹೈ, ಪ್ರಭು ಜಬ ಜಾತ ಜಾನಕಿ ಜಾನಿ ಸುಖ ಸ್ನೇಹ ಶೋಭಾ ಗುಣ ಖಾನಿ ಪರಮ ಪ್ರೇಮ ಕರ ಮೃದು ಮಸಕೀನಿ ಚಾರು ಚಿತ್ತ ಭೀತಿ ಲಿಖ ಲೀನಿ. ತೋ ಇಸ್ ಪ್ರಕಾರ ಸೀತಾಜಿ ನೆ ರಾಮ್ ಕೋ ಹೃದಯ ಮೇ ರಖ ಕರ್ಕೆ ಘರ್ ಕಿ ಓರ್ ಪ್ರಸ್ಥಾನ ಕಿಯಾ ಔರ್ ಜಾ ಕರ್ಕೆ ಫಿರ್ ಗೌರಿ ಕಿ ವಂದನಾ ಕಿ. ಗೌರಿ ಮಾನೆ ಉನ್ಹೇ ಆಶೀರ್ವಾದ ದಿಯಾ, ಆಶೀರ್ ಸುನ್ ಕರ್ಕೆ ವೇ ಸಖಿಯೋ ಕೆ ಸಾಥ್ ಮುದಿತ ಹೋ ಕರ್ಕೆ ಅಪ್ನೆ ಘರ್ ಕೋ ಚಲ್ ಪಡಿ.
1: भैया तो कितना बढ़िया प्रसंग रहा हो,
2: रामायण पाठ भैया मिथिलेश कुमार त्रिपाठी के कितना बढ़िया से जौन है.
1: बिल्कुल बिल्कुल, हम कही भाई देखा अब चली चलक बेला बा, उससे पहले किसान बहन के एक गौने और सुनवाई दिया जाए बाबूलाल दिवाकर के,
2: तो सुनवा दे.